ಮೈ ಡೆ ಮೋರಿ ಸಾ ಕಮಾವಾರಿಯು ಮೈ ಡೆ ಮೋರಿ ಸಾ ಕಮಾವಾರಿಯು ಎ ಬೋರಿ ಸಾ ಲುಮಿ ವಾರಿಯು ಎ ಬೋ